ಬಾಗಿ ನೋಡಿ ಮುಂದು, ಚಿನ್ನ ಚೂಸಿ ನೋಡಿ ಮುಂದು, ನಿಂಬೆಂತಕ್ಕೆ ಬಾಗಿ ನೋಡಿ ಮುಂದು.